ಪ್ರಾರಂಭಕ್ಕಿಯಾಗ ಯಾಹೆ ದನ ಖಲೈಸ್ಕೊಂಫೇನ್ ಫೋರ್ ಪಾರಕ್ಸೆ ಆನಂದ್ ಅರ್ಜುನ್ ಶರ್ಮಾ ಆನಂದ್ ಅರ್ಜುನ್ ಶರ್ಮಾ ಖ್ರೋತಾಂದಲ್ ಬೇಫೆಕೆ ಜರಿಯಸೆ ಯೆ ಸುಂದರ್ ಸಾ ಹನುಮಾನ್ ಚಾಲೀಸಾ ಹಮ್ನೆ ಯಹಾಸೆ ಶ್ರವಣ್ ಕಿ ಹೇ Den Haag Lijskafé voor Park is zondag groothandel. Zondag groothandel in groente en fruit. In Kamalik Johe Sriman Parshuram Mohanlal. Or Sriman Parshuram Mohanlal ke jariye se ham sunenge satyam, shivam aur sundaram.